0: ಬದೆ ಬದೇ ತಾಕುತಿ ರೇಡಿಯೋ ಬರೀ ತೋಹೈಮು ಭಿಜೋ ರೇಡಿಯೋ ರೀ ರೇಡಿಯೋ ಮರ್ಸಂಗಿರಿ ತಮ್ಮ ಗೇರಿ ಸಮಾಚಾರ ಖಾಲ್ ಖಾಯ್ಬ
1: ಸೇವಾಗ್ರಹೀ ಮರ್ಕರಿ ನೇಪಾಲಿ ಕಾಂಗ್ರೆಸ್ ಕೇಂದ್ರೀಯ ಸದಸ್ಯ ರೀ ಲಮ್ಜುಮ್ ದಕಾಲೆ ಆರಕ್ಷಣ ಕೋಟರ್ ಬೈ ಕೇಂದ್ರೀಯ ಸದಸ್ಯ ಮೇ ಉಮೇದ್ವಾರಿ ಬರೀ ಲಿವ್ಲು ಜಾನ ನೇತಾ
2: ಮೈನ್ಯ ರೇಡಿಯೋ ಮರ್ಸಂಗಿ ದಕಾಲಿ ದಿನ ನಾನರ್ ಬೈ 8 ಬಜೆ ಖಬೈ ತಮ್ಮ ಕೇ ಸಮಾಚಾರ ನೇ ಬರೀ ಆಮ್ಲಿದ ಓ

ಅವನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ವ್ಯಾಪಾರಿ ವ್ಯಾಪಾರ ಮಾಡ ಅಡಿಮೇಲೆ ಅದು ಬಿಟ್ಟು ಬರುತ್ತೆ ಹೀಗಾಗಿ ಬೇಡಿಕೆ ಬೇಡಿಕೆ ಮಾಡಿದ್ರೆ ನಿರಾಕರಿಸಿದ್ದಾರೆ. ಇದು ಹಣೆಯ ದೂಸರೇ ಕೃಷಿ ಭಾರತವನ್ನು ಕೊರೆಯೋ ನಿಮ್ಮ ಸ್ಥಾನ ಕೊರೆಯೋ ಕ್ರೀಡೆಗಳಲ್ಲಿ